0: lankaradio.lk.
1: ಹೇಮಸಿರಿ ಹಾಲ್ಪಿಟ ವೆದದುವ ಹೆವತ್ ವಾದ್ವೆ ಉಪತಲ್ಲದ ಹೇಮಸಿರಿ ಹಾಲ್ಪಿಟ ವಾದ್ವ ಮೆದಿ ವಿದ್ವಾಲಿ ಅಧ್ಯಾಪನ ನಮ್ಮ ಕಾಲೇ ಸಿಟಮ ಲಿವೀಮಟ ಐಬ್ಬಹಿ ಊಯಕ್ ಎಂಬ ವಕವಾನ್ವೇ ಲಂಕಾದೀಪ ವನಿತಾ ವಿತ್ತಿ ಅತುಲು ಪೋತ್ಪ ಸಂಗ್ರಹ ರಾಶಿಯರ ಲಿಪಿ ಲಿವೀಮಿಂಗ್ ಓ ಕಲಾಲೋಟ ಅತುಲತ್ವಿನ ಗೀಪದ ರಚನೆ ಅತಿ ದಕ್ಷೇಕ ಹಟ್ಟಿಯದ ಸಲಕು ಲಭು ಹಲ್ಪಿಟಗೆ ಸುರತಿಂಗ್ ಗೀ ನಿರ್ಮಾಣ ರಸಕ್ ಭೀಮೇನು ಜನಪ್ರಿಯ ಗಾಯಕ ನಿಹಾಲ್ ನೆಲ್ಸನ್ ವಿಸಿಂಗ್ ಓವೆತ ತಿನ್ನಲದ ಅಭಿಯೋಗೆ ನೋನ್ನಟ ಹಲ್ಪಿಟ ಗೀತ ರಚಕ ನೋಯಿ ಮಠದ ಇಡತಿಬುನ ಏ ವಗೇಮ ಓ ಜಿಪ್ಸಿ ಶ್ರೇಣಿಯು ರಚನಾಕರಣಲದ ಲುಣುದೈ ಕುರುಮಿಟ್ಟು ಒಜಾಯಿದ್ ಸಹ ಫ್ರೆಡಿ ಸಿಲ್ವಾಟ್ ರಚನಾಕರ ತೇಕುಡೆ ಎಡ್ವರ್ಡ್ ಜಾಯಕುಡಿ ವೆನ್ವಿಂಗ್ ರಚನಾಕರಣಲದ ನಿಹಡ ಕಲ್ಪನಾ ಲೋಕ ತನಿವೆಲ ವಗೇಮ ಕೀರ್ತಿ ಪೆಸ್ಕೋಲ್ ವೆತ್ತ ರಚನಾಕರ ನೀಲ ಆಸೆ ಸೆಂದಯ ವಲಾವಂ ನಾಮಲ್ ಉಡುಗಮಠ ರಚನಾಕರ ನಿಸಲ ವೆಲಾ ಹಂದ ಗ್ರೇಸನ್ ಜಯಮಾವಿತ ರಚನಾಕಲ ಸುಧು ಮೀದುಮ ರೂಕಾಂತ ಚಂದ್ರಲೇಖಾ ಯುವಳ ರಚನಾಕಲ ಮನಲೋಲಿ ಮನಾಲಿ ಮೆನ್ಮ ಮಾಯಾ ದಮಯಂತಿಟ್ಟ ರಚನಾಕಲ ಪುರಾಂದ ಲೆಸ ಒಬ್ಬ ಸಮಕಲ ವಗೇಮ ಸಸಿಕಾ ನಿಸಂಸಾರ್ಥ ಸಂದ ರ್ಯಾಟ್ ರ್ಯಾಟ್ ಟಿ ಎಂ ಜಯರತ್ನ ವೆನ್ವಿಂಗ್ ರಚನಾಕಲ ಸೊವಿಂಗ್ ಬರ ನುವಂಗ್ ಸಿಗಿರಿ ಲಂದುನೇ ಮೆನ್ಮ ಗ್ಯಾಲಕ್ಸಿ ವೆನ್ಯು ರಚನಾಕರಲದ ಸಂದ ಬೊಂದವಿ ಸಾ ಸಂದ ಸೀತಲೆ ಗೀತ ನಮಕರಣ ಪುಲ್ವಂಗ್ ಎಪ್ಪಮನಾಕ್ ನೋವ ಎಚ್ ಆರ್ ಜ್ಯೋತಿಪಾಲಟ್ ಸಾ ಮಾಯಾ ದಮಯಂತಿಟ ಒಬ್ಬಟ ದಿವ್ರಾಖ್ಯಾನ್ ಚಿತ್ರಪಟ ಅತುಲು ಚಿತ್ರಪಟ ದೆಸಿಯ ಪಮನ ಪಶುವಿನ ಗೀತ ರಚನಾಕಲ ಮೇ ಅಪೂರ್ವ ಕಲಾಕರು ಅಪಿಂಗ್ ವೆನ್ವೆನೋ ದಿದಾಸ್ ಹಾಯ್ ಅಪ್ರೇಲ್ ಮಾಸ ವಿಷಿ ಅಟ ವೆನಿದ ಸಮಾನ ಅವಸ್ಥಾವಕದಿ ಪ್ರಸಂಗ ವೇದಿಕಾವಧಿ ನಿವೇದನ ಕಟೇತುಕರನ ವಿಟ ಮಹಾವಿಸಿಂಗ್ ಅವು ಹಂದುನು ಅದೆನ್ನೇ ಪ್ರಸಂಗ ವೇದಿಕಾವ ಆಕ್ರಮಣೇಕಲ ಮಹಾಕಲು ಸಿಂಗಲ್ಯ ಹೇಮಸಿರಿ ಹಾಲ್ಪಿಟ ಕಿಯಾಯ್ ಓ ಕಮ್ಮಲಿಕಮಠ ನಿಕರುಣೆ ಖಾಲಿ ಗೇವು ಆಯಕು ನೋವೆ ಜೀವಿತೆ ಹೆಮ್ಮ ತಪ್ಪರೇಕಮ ಕಾರ್ಯ ಬಾಳುವ ಸಿಟಿ ಹಾಲ್ಪಿಟ ಲಭಿನ ಆರಾಧನೆ ಮೊದಲ ಹೋ ನೊತಕ ಸಹಭಾಗಿವೆನುವ ಮುಲ್ ವಕವಾನ್ವೆ ಪ್ರಸಂಗ ಒಳಟಗೆ ಯತ್ರು ಪದಿಯನಿ ಓ ತಾಮತ್ ಕಡಿಸರ ಭವಿನ್ ತಮ್ಮ ರಾಜಕಾರ್ಯ ಅಳಕುರಟಮ ಇಟುಕರನ್ ಹಾಲ್ಪಿಟ ವೇದಿಕಾ ನಾಟ್ಯ ರಂಗನ ಶಿಲ್ಪೇ ಗುಭಾವ ವೆಡಿದೆನಗು ನೊದನ್ನ ಅಪ್ರಕಟ ಕರುಣಗಿ ಜೀವಿತ ಸಟನ ಜಾಯಗನ್ನಟ ನೊಪಸು ಬಟ ಉತ್ಸಾಹದರು ಓ ಕಾರ್ಯ ಬಹುಳತ್ವ ನಿಸಾಮ ಅಧಿಕ ದುಂಗಟಿ ಭಾವಿತೆ ಪೆಲಂಬುಣ ಏ ಹೇತು ರೋಗಿಯು ಬವಕ್ ಮಾ ಅಸಾತಿ ಬಿನ ಅವಧಿಯ ಸಿಟ್ಟಿನ ಹೆಮ ವಿಟಮ ಹಲ್ಪಿಟಗೆ ಪನ್ನಿಂದ ಸುರತಿ ರಂದಿ ಅತ್ತೆ ಗೀತೇಕ ಪದ ಪೇಲಿ ಕಲ ಪನ್ನಟಾಯ್ ಅಪ ನೊಸಿತು ಮೋತಗ ಲಗ್ಧರನೆ ಸುಹದ ಸಂಗೀತ ಕಾಮಿಂಗೆ ಹದವತ್ ಕಂಪಾ ಗರಮಿಂಗ್ ಅಕಾಲೇ ಓ ಅಪೆನ್ ಸಮುಗತ್ತ